0: ಸಹಾಯ ಗೊಳ್ಳು. ವಾತ್ಸಲ್ಯ ಬುಟವಲ್ ಕ್ಲಿನಿಕ್, ಸುಖನಗರ್, ಬುಟವಲ್. ಸಂಪರ್ಕ 9800364460.
1: ಶಾಂತಿ ಕೋ ಆವಾಜ್ ರೇಡಿಯೋ.